se wo yo nyame wo yo nyame wo di asemba ye nyame wo kama ye wo makonso we mo wa wadi wo na utumi jina ema ye di asemba ye baba aso wa ye ano wo se wo yo nyame wo ya butem tim nyame wo ye ayeye nyankopo di asemba ye wati baba ho hallelujah Pentecost nyame yaso wo yaso wa je nyawo